0: ಕೊಟ್ಟೆ ಅವ್ವ ಕೈರಂಗಿ
1: ಕರ್ಮು ಮೈ ರುಂಗೈತೆ ಇರಲಿ ಪುತಹಿರ ಇರ ಖಸಿ ಇವ
0: ಮಾತೆ ತೊಯ್ ಪಾಂಗ ಓ ಐ ಹಾರ್ಟ್ ರೇಡಿಯೋ
1: ಇರಿಯೋ ಕೊಟ್ಟೆ ಆಚಿ ಅವ್ವ ಪೋವಾ.